ಪೂರಾ ಮಾತಪೂರಿ ಅಮೃತ ಜಾಕೇ ಶ್ರೇಷ್ಠ ದರ್ಶನ ಬೇಗದೋ ತರತ ಶ್ರೇಷ್ಠ ಕಿರಣ ಕಮಲ ಜಾಕೇ ಅನೂಪ ಸಫಲ ದರ್ಶನ ಸುಂದರಹಾರ ರೂಪ ತಾನ ಸೇವಾ ಸೇವಕ ಪ್ರವಾನ್ ಅಂತರ್ಜ